0: ನಾಗರಿಕತಾಯಿತ ಕಸ್ತು ಸಂಚಾಲನ ವೀಕ್ಷಿಸುವ ಅಗಣಿಸುವ ಗ್ರಹ ಮಹಾನುಭಾವರು ಯಾತತ್ ವ್ಯವಸ್ಥಾ ತರಳಿದಾಟ ಪ್ರಭಾವಿ ಶಿವ ಪ್ರಾಪ್ತಿಗೆ ಸಹಜಗಳಿಗಾಗಿ ನಾಗರಿಕ ಸಹಾಯತ ಕಕ್ಷ ಸಂಚಾಲನ ಉಕ್ತ ಕಕ್ಷಬಾಟ ನಿಶ್ಚಿತ ಸೇವಾಹರು ಪ್ರಾಪ್ತಗೊಂಡು ಸಹ ಶಿವ ಪ್ರಾಪ್ತಿಗಾಗಿ ನಾಗರಿಕ ಸಹಾಯತ ಕಕ್ಷದ ಸಂಪರ್ಕ ಲಾಭ ಅನುರೋಧ ಶಿವ ಪ್ರಾಪ್ತಿನ ಪ್ರತಿಕ ಪ್ರಲೋಭನ ನಗರಿ ಅತಿ ಶಿವಲಿನ ಹಾರ್ದಿಕ ಅಪೀಲ್ ಕರ್ದಶನ್ ಶಿವ ಪ್ರಾಪ್ತಿನ ಕುರಿ ಗ್ರಾಸ ಆಯ್ನ ರಾಜ್ಯ ಅಧಿಕಾರ ಕಾರಣಿ ಪ್ರಮುಖ ಸೂಚಿ ಸಂಪರ್ಕ ಲಾಭ ಸಚಿವ
1: ಕೋಚಿ ಪೋರ್ಟಿಸ್ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ